ಥೈರಾಯ್ಡ್ ತರುಪ ಮತಂದ ಜನಂ ಮಹಿ ಗ್ರಾಮ ಅಮ ಮರ್ಷಾ ಮಹಿ ಪುಂಗ್ ಮರಿ ನತ್ರಗ ಪುಂಗ್ ತರುಕ್ಕಿ ಮನುಂಗ್ದ ಪಿಥಕ್ಲಬದಿ ಅನಾಬ ಕನ್ಬಂಗಮಿ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ತಾಬಿರಸಿ ಅತೋಪ ಮಂಗಾಲ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಎಜುಕೇಷನ್ ಅಪರ್ಚುನಿಟೀಸ್ ಫಾರ್ ಮಣಿಪುರ್ ಹೈಬ ಸಿದಾ ಡಾಕ್ಟರ್ ಹಂಜಬಂ ಶರತ್ ಚಂದ್ರ ಶರ್ಮಾ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಣಿಪುರ್ ಟೆಕ್ನಿಕಲ್ ಯೂನಿವರ್ಸಿಟಿಗ ಉನದುನ ವರಿ ಸಾಬ ಉನಬಿರಿಬ ಅಮದಿ ಥೌರಂ ಪುಥೋಕ್ಪ ರಾಯ್ಚಂದ್ರ ಚಿಂಗ್ಥಾಮ್ ಪುಥೋಕ್ಪದ ತೆಂಗ್ಬಾಂಗ್ಬ ಹುಯಿನಿಂಗ್ ಸುಂಬಂ ದೇವ್ದಟ್ಟ.